Ewurade ada wase o. Ma wo so ye kanfo ye tuntum ye bia o kɛseɛ. Pani Edward Kumini na busua ada wase.